ಸೋನ್ ವ್ಯೋಮಕೇಶ ನೀಲ್ಬಿಳಂಕಂ ಸೋಮಶೇಖರ ಪ್ರಭೋ ಸಮಸ್ತ ಸಮಯ ಕಲ್ಪನಕ್ಯಧೀಶನಾಂ ಸದಾಶಿವ ತವ ಪ್ರಭಾವ ಸ್ಪರ್ಶನೇ ಶಿಡಾಂತ್ಯದಿಂದ ಭೂವಿದಿಲ್ ತ್ರಿಲೋಕನಾಥ ಭೂತನೆ ಸಮಸ್ತ ದಿಕ್ಕಿನೀಶನೆ ಪ್ರಪಂಚ ಕೋಣ ತಿನ್ನಿಲೆ ಇಜುಲ್ಪಡಿಕ್ಕಿನರ್ತ